0: ಹಿತ ಪಿರೆನ್ನು ಸಿಯತ ಸಿಯತ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹ ಸಿಡಿಬಿ ಲೀಸಿಂಗ್ ಹಿತೇ ತಿನ ವಾಹನೆ ಹಿತಟ ಬರಕ್ ನುವಿ ಅತಟ ಗನ್ನ ಒಬತ್ ಅದುಬ ಲಂಗಮ ಸಿಡಿಬಿ ಶಾಖಾವಟ ಪಿವಿಸೆನ್ನ ಅಮತನ್ನ 011 7388 388
1: ಅಮೆರಿಕಾ ಎಕ್ಸಾ ಜನಪದೇ ಎಕ್ಸಾತ್ ರಾಜಧಾನಿಯ ಇಟಾಲಿಯ ಆಸ್ಟ್ರೇಲಿಯಾವ ನವಸೀಲಂತಿ ಸಿಂಗಾಪೂರ್ವ ವಗೇ ರಟವಲ್ 17ಕಮ ಮಿನಿಸುತ್ ವಿಶ್ವಾಸೆಂ ಗನ್ನ ಹೊಂದಮ ಅಲುಮೆಕ್ಸ್ ತಿಯೆದ್ದಿ ಅಪಿ ಮೇ ಅನಮ್ಮ ನಂ ಅಲುಮಿನಿಯಂ ಗನ್ನ ಮೊಕಟದ
2: ಅಲುಮಿನಿಯಂ ಓಣ ತರ ಅಲುಮೆಕ್ಸ್ ನಮ್ ಇಸ್ ತರ
3: ರೂಪವಾಹಿನಿ ಶೀತಕರಣ ವಿದ್ಯುಲಿ ಉಪಕರಣ ಗೃಹ ಬಾಂಡ ಗನ್ನ ಮಾಸ ಹೆಟಿನ್ ಕ್ರೆಡಿಟ್ ಕಾರ್ಡ್ ಎಕೆಮ್ಮ ಕಿವನ್ನ ಸೀತಾ ಪ್ರದರ್ಶನಾಗಾರ ಸಹ ಲೆಕ್ಷಸ್ ಮೈ ಸೀತಾ ಸೀತಾ ಹದವಾದ ದಿನೋ ಹಿತವಾದ ಕಮ
4: Asset Line Finance within best bike එකට best deal එක. ඉන්දන පිරිමැස්මේ ප්‍රමුඛයවන Bajaj CT 100 හා Platina 100 motorcycle සඳහා පහසුම leasing. පහසු leasing වාරික, කඩිනම් අනුමැතිය සහ අවමලිය කේවිලි. helmet එකකුත් නොමිලේ. Asset Line Finance අද මෙන්න අද මාරන් යන්න. අමතන්න 011 7400.
5: 2025 දී GDP එකෙන් 16.7% දක්වා රජයේ ආදායම ඉහළ ගියා. මේක රටේ සල්ලි දැන් රට වෙනුවෙන්
6: අපේ ආණ්ඩුව වස දෙකයි රටට සුබයි
7: මෙය මුදල් ගෙවා ප්‍රචාර

0: ಸಿತ ಪಿರೆನ್ನು ಸಿಯತ ಸಿಯದ ಪಾತ್ರೆ ವಿಧಾಸ
1: ಲೋಕಶೂರ ರುಬೇಶ್ಗೆ ಹೆಲಿ ಪಹ ಗುವನೇದಿ ಕಡುವಾ ದೈ ಸಕ ತುರ್ಕಿ ಗುವನ್ ಸೇವೆನ್ ವಂದಿ ಗನಿಮಟ ಅವಧಾನ ಯೊಮು ವೇಲಾತೀನ ರುಮೇಶ್ಟ ರಟವಾಲ್ ಕೀಪೇಕಿನ್ ಆರಾಧನಾ ಆವ ಈ ರಟವಾಲ್ ವಲ್ಟ ಕ್ರೀಡಾ ಕರನ್ನ ಕೇಳ ಏ ಆರಾಧನಾ ಆಪು ರಟವಾಲ್ ಅತ್ರಿ ನೆಕ ರಟಕ್ ತಮೈ ತುರ್ಕಿ ಕೇಳ ಕೇ ಏ ಹಿಂದ ಹೇಮ ಆರಾಧನಾ ಕರ್ಲ ರುಮೇಶ್ ಏ ಆರಾಧನಾ ಪ್ರತಿಕ್ಷೇಪ ಕರ್ಲ ಯಾದಿಗಟಮ ಲಂಕಾ ನಿಯೋಜನೆ ಕರ್ಮಿನ್ ಕ್ರೀಡಾ ಕರ್ನ ಪಸುಬಿಮಕ್ ತುಲ ಮೇ ಸಿದ್ಧುವೀಮ ಗನಪಡಿ ಶಕ್ಯಾಕ್ ತೀನ ಕೇಳ ವಾರ್ತಾ ಕರ್ಲ ತೀನ
0: ಸಿಯದ ಪಾತ್ರೆ ವಿಧಾಸ ಉದಯ ಹತೈ ಪನಹಟ ಅನುಗ್ರಹಯ ಸಿಡಿಬಿ ಲೀಸಿಂಗ್ ಹಿತೇ ತಿನ ವಾಹನೆ ಹಿತಟ ಬರಗ್ ನುವಿ ಅತಟ ಗನ್ನ ಒಬತ್ ಅದುಬ ಲಂಗಮ ಸಿಡಿಬಿ ಶಾಖಾವಟ ಪಿವಿಸೆನ್ನ ಅಮತನ್ನ ಬಿಂದುವೈ ಏಕೈ ಏಕೈ ಹತೈ 388 ಸೆಲಾನ್ ಬ್ಯಾಂಕೋಟ ಯೂರೋ ಮನಿ ಸಮ್ಮಾನ ದೇಕ ಅಖಂಡವ ದೇವನ ವರಟ ಶ್ರೀಲಂಕಾವೇ ಪಾರಿಭೋಗಿಕ ಅಧ್ಯಕ್ಷೀಮ್ ಸಂದಹಾ ವಿಶಿಷ್ಟತಮ ಬ್ಯಾಂಕುವ ಲೆಸ ಶ್ರೀಲಂಕಾವೇ ಸುಲುಹ ಮಾಧ್ಯಮ ಪರಿಮಾಣ ವ್ಯಾಪಾರ ಸಂದಹಾ ವಿಶಿಷ್ಟತಮ ಬ್ಯಾಂಕುವ ಲೆಸ ಸೆಲಾನ್ ಬ್ಯಾಂಕುವ 2025 ಯೂರೋ ಮನಿ ಸಮ್ಮಾನಿಯನ್ ಪೇದೂಮ್ ಲಬಾಯ್
2: ಓಫಿಟ್ ಪ್ರೀಮಿಯಂ ಇನ್ವರ್ಟರ್ ಏರ್ ಕಂಡೀಷನರ್ ರುಪಿಯಲ್ 179,990 ಸ್ಮಾರ್ಟ್ ವೈಫೈ ಫಾಸ್ಟ್ ಕೂಲಿಂಗ್ ಸಮಗ
3: ಸ್ಥಾವರತ್ವೇ ವಿಶ್ವಾಸನೀಯತ್ವೇ ಸಹ ಆರಕ್ಷಾವ ಇಹಲಿಮ ಲಬಾದಿ ಒಬೇ ಸ್ಥಾವರ ತನ್ಪತುವಟ ಇಹಲ ಪೊಲಿಯಕ್ ಲಬಾದಿನ ಹೊಂದುಮ ತನ ಸರ್ವೋದಯ ಡೆವಲಪ್ಮೆಂಟ್ ಫೈನಾನ್ಸ್ ಹೊಂದುಮ ತನಕ್ ಹೊಂದ ಆಯೋಜನೆಯಕ್ 13-19 ಅದಮಾಮ ತನ್ನ
4: ಲಂಕಾ ರೇಟಿಂಗ್ BBB ಮೈನಸ್ ಸ್ಟೇಬಲ್ ಔಟ್ಲುಕ್ ಬಲಪತ್ರಾಭಿ ಮೌಲ್ಯ ಸಮಾಗಮಕ್ಕೆ ಶ್ರೀಲಂಕಾ ತನ್ಪತು ರಕ್ಷಣಾ ಯೋಜನಾ ಕ್ರಮೇ ಸಾಮಾಜಿಕ
5: ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಮನೆ
6: ದಾನ್ಸಲೆ ಫ್ರೈಡ್ ರೈಸ್ ಕೈ ಹೋಟೆಲೆ ಫ್ರೈಡ್ ರೈಸ್ ಕೈ ಕೊಳಿಟಿಯ ವೆನಸ್ನೇ ಅಲ್ಯೂಮಿನಿಯಂ ತೇವಾಗೆ ತಮೈ
0: ಅಲ್ಯೂಮಿನಿಯಂ ಓಣ ತರಂ ಅಲ್ಯೂಮೆಕ್ಸ್ ನಮ್ ಇಸ್ತಾ
7: ಸರ್ಣ ಮಹಲ್ ರಂಗ್ ಸಮರುಮ ಸರ್ಣ ಮಹಲ್ ನುಗೇಗುಡಸ ಕಲುತರ ಶಾಖಾವನ್ ವಿತಿಂಗ್ ಸೆಪ್ಟೆಂಬರ್ ಮಾಸ 18-10

0: ಹಿತ ಪಿರೆನ್ ಸಿಯತ ಸಿಯತ ಪಾತ್ರೆ ವಿಧಾಸ
1: ಲೋಕಶೂರ ರುಬೇಶ್ಗೆ ಹೆಲಿ ಪಹ ಗುವನೇದಿ ಕಡುವಾ ದೈ ಸಕ ತುರ್ಕಿ ಗುವನ್ ಸೇವೆನ್ ವಂದಿಗನಿಮಟ ಅವಧಾನೆ ಯೊಮ್ಮು ಎಲಾತೀನೋ ರುಮೇಶ್ಟ ರಟವಾಲ್ ಕೀಪೇಕಿನ್ ಆರಾಧನಾ ಆವಾ ಈ ರಟವಾಲ್ ವಲ್ಟ ಕ್ರೀಡಾ ಕರನ್ನ ಕೇಳ ಏ ಆರಾಧನಾ ಆಪು ರಟವಾಲ್ ಅತ್ರಿ ನೆಕ ರಟಕ್ ತಮೈ ತುರ್ಕಿಯ ಕೇಳ ಕೇಳ ಏ ಹಿಂದ ಹೇಮ ಆರಾಧನಾ ಕರ್ಲ ರುಮೇಶ್ ಆರಾಧನಾ ಪ್ರತಿಕ್ಷೇಪ ಕರ್ಲ ಯಾದಿಗಟ ಲಂಕಾವ ನಿಯೋಜನೆ ಕಡಿಮೆ ಕ್ರೀಡಾ ಕರ್ನ ಪಸುಬಿಮಕ್ ತುಲ ಮೇ ಸಿದ್ಧುವೀಮ ಘನಪಡಿ ಶಕ್ಯಾಕ್ ತೀನೋ ಕೇಳ ವಾರ್ತಾ ಕರ್ಲ ತೀನ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹ
2: ಸಿಡಿಬಿ ಲೀಸಿಂಗ್ ಹಿತೇ ತಿನ ವಾಹನೆ ಹಿತಟ ಬರಕ್ ನುವಿ ಅತಟ ಗನ್ನ ಒಬತ್ ಅದುಬ ಲಗಮ ಸಿಡಿಬಿ ಶಾಖಾವಟ ಪಿವಿಸೆನ್ನ ಅಮತನ್ನ ಬಿಂದುವೈ ಎಕೈಕೈ ಹತೈ ತುನ್ಸಿ ಅಸು ಅಟೈ ತುನ್ಸಿ ಅಸು ಅಟ ಓಫಿಟ್ ಪ್ರೀಮಿಯಂ ಇನ್ವರ್ಟರ್ ಏರ್ ಕಂಡೀಷನ ರುಪಿಯಲ್ ಎಕ್ ಲಕ್ಷ ಹತ್ತು ನವ ದಾಸ್ ನವಸ್ಯ ನುನ ವೇಸಿಟ ಸ್ಮಾರ್ಟ್ ವೈಫೈ ಫಾಸ್ಟ್ ಕೂಲಿಂಗ್ ಸಮಗ 12,000 18,000 24,000 ಬಿಟಿಯು ಬಲಿನ್ ಪೂವಾ ವಗಕೀಮಕ್ ಸಮಗ ಲಂಕಾವೇ ಅಡುಬ ಮಿಲಟ ಅದುಬ ಮಿಲದಿ ಕನ್ನ ಅಮತನ್ನ ಬಿಂದುವೈ ಹತೈ ಹಯ 252 30 20

0: ಇತ್ತ ಪಿರೆನ್ನು ಸಿಯತ ಸಿಯದ ಪಾತ್ರೆ ವಿಧಸ
1: ಲೋಕಶೂರ ರುಬೇಶ್ಗೆ ಹೆಲಿ ಪಹ ಗುವನೇದಿ ಕಡುವಾ ದೈ ಸಕ ತುರ್ಕಿ ಗುವನ್ ಸೇವೆನ್ ವಂದಿಗನಿಮಟ ಅವಧಾನೆ ಯೊಮುಯಲಾ ತಿನೋ ರುಮೇಶ್ಟ ರಟವಾಲ್ ಕೀಪೇಕಿನ್ ಆರಾಧನಾ ಆವಾ ಈ ರಟವಾಲ್ ವಲ್ಟ ಕ್ರೀಡಾ ಕರನ್ನ ಕೇಲ ಏ ಆರಾಧನಾ ಆಪು ರಟವಾಲ್ ಅತ್ರಿ ನೆಕರಾಟಕ್ ತಮೈ ತುರ್ಕಿಯ ಕೇಲ ಕೇಲ ತಿಂ ಏ ಹಿಂದ ಹೇಮ ಆರಾಧನಾ ಕರ್ಲ ರುಮೇಶ್ ಏ ಆರಾಧನಾ ಪ್ರತಿಕ್ಷೇಪ ಕರ್ಲ ಯಾದಿಗಟಮ ಲಂಕಾವ ನಿಯೋಜನೆ ಕರ್ಮಿನ್ ಕ್ರೀಡಾ ಕರ್ನ ಪಸುವಿಮಕ್ ತುಲ ಮೇ ಸಿದ್ದುವೀಮ ಗನಪಡಿ ಶಕ್ಯಾಕ್ ತಿನೋ ಕೇಲ ವಾರ್ತಾ ಕರ್ಲ ತಿನ
0: ಸಿಯದ ಪಾತ್ರೆ ವಿಧಸ ಉದೇ ಹತೈ ಪನಹಟ ಅನುಗ್ರಹಯ
2: ಸಿಡಿಬಿ ಲೀಸಿಂಗ್ ಹಿತೇ ತಿನ ವಾಹನೆ ಹಿತಟ ಬರಕ್ ನುವಿ ಅತಟ ಗನ್ನ ಒಬತ್ ಅದುಬ ಲಂಗಮ ಸಿಡಿಬಿ ಶಾಖಾವಟ ಪಿವಿಸಿನ್ನ ಅಮತನ್ನ 011 7 388 388
3: Learn with Slate, grow with Hemas. Study nursing at Althea. Scholarship saha anivarya rakiya avastha. Adama idum karanna Slate and Hemas. Adhyapane saha saukhye samuhika shaktiya.
4: Namakya.

0: ಹಿತ ಪಿರೆನ್ನು ಸಿಯತ ಸಿಯತ ಪಾತ್ರೆ ವಿಧಾಸ
1: ಲೋಕಶೂರ ರುಬೇಶ್ಗೆ ಹೆಲಿ ಪಹ ಗುವನೇದಿ ಕಡುವಾದೈ ಸಕ ತುರ್ಕಿ ಗುವನ್ ಸೇವೆನ್ ವಂದಿಗನಿಮಟ ಅವಧಾನ ಯೊಮು ಎಲಾತಿನ ರುಮೇಶ್ಟ ರಟವಾಲ್ ಕೀಪೇಕಿನ್ ಆರಾಧನಾ ಆವ ಈ ರಟವಾಲ್ ವಲ್ಟ ಕ್ರೀಡಾ ಕರನ್ನ ಕೇಳ ಏ ಆರಾಧನಾ ಆಪು ರಟವಾಲ್ ಅತ್ರಿ ನಿಖರಾಟಕ್ ತಮೈ ತುರ್ಕಿಯ ಕೇಳ ಕಿಯನ್ ತಿಂಗ್ ಏ ಹಿಂದ ಹೇಮ ಆರಾಧನಾ ಕರ್ಲ ರುಮೇಶ್ ಏ ಆರಾಧನಾ ಪ್ರತಿಕ್ಷೇಪ ಕರ್ಲ ಯಾದಿಗಟಮ ಲಂಕಾವ್ ನಿಯೋಜನೆ ಕಡಿಮಿನ್ ಕ್ರೀಡಾ ಕರ್ನ ಪಸುಬಿಮಕ್ ತುಲ ಮೇ ಸಿದ್ದುವೀಮ ಘನಪಡಿ ಸಕ್ಯಾಕ್ ತಿನೋ ಕೇಳ ವಾರ್ತಾ ಕರ್ಲ ತಿನ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹಯ ಸಿಡಿಬಿ ಲೀಸಿಂಗ್ ಹಿತೇ ತಿನ ವಾಹನೆ ಹಿತಟ ಬರಗ್ ನುವಿ ಅತಟ ಗನ್ನ ಒಬತ್ ಅದುಬ ಲಂಗಮ ಸಿಡಿಬಿ ಶಾಖಾವಟ ಪಿವಿಸಿನ್ನ ಅಮತನ್ನ ಬಿಂದುವೈ ಎಕೈಕೈ ಹತೈ ತುನ್ಸಿ ಅಸು ಅಟೈ ತುನ್ಸಿ ಅಸು ಅಟ
2: ಅಲುಮಿನಿಯಂ ಅಲುಮಿನಿಯಂ ಮನೆ
3: ಮಹಾತ್ಮೆ ಅದಾನ್ಸಲೆ ಫ್ರೈಡ್ ರೈಸ್ ವೆನೈ ಹೋಟಲೆ ಫ್ರೈಡ್ ರೈಸ್ ವೆನೈ ದೆಕಮ ಫ್ರೈಡ್ ರೈಸ್ ಉನಾಟ ಕ್ವಾಲಿಟಿಯ ವೆನಸ್
4: ಹೊಂದಮ ಪ್ರಮಿತಿಯ ಸಹತಕ ಕರ್ಣ ಐಎಸ್ಒ ಸಹ ಎಸ್ಎಲ್ಎಸ್ ಸಹತಕಲಾರ್ಥ ಅಲುಮೇಕ್ಸ್ ಅಲುಮಿನಿಯಂ ಓಣ ತರಾಮ್ ಅಲುಮೇಕ್ಸ್ ನಾಮ್ ಇಸ್ತಾರ
5: ಸಲಾನ್ ಬ್ಯಾಂಕ್ ಊಟ ಯೂರು ಮನ್ನಿ ಸಮ್ಮಾನ ದೇಖ ಅಖಂಡವ ದವನ ವರಟ ಶ್ರೀಲಂಕಾವೇ ಪಾರಿಭೋಗಿಕ ಅಧ್ಯಕ್ಷೀಂ ಸಂದಹ ವಿಶಿಷ್ಟತಮ ಬ್ಯಾಂಕು ಎಲೆಸ ಶ್ರೀಲಂಕಾವೇ ಸುಲಹ ಮಾಧ್ಯಮ ಪರಿಮಾಣ ವ್ಯಾಪಾರ ಸಂದಹ ವಿಶಿಷ್ಟತಮ ಬ್ಯಾಂಕು ಎಲೆಸ ಶ್ರೀಲಾನ್ ಬ್ಯಾಂಕು ದಿದಹಾಸ್ ಫಿಸಿಹ ಯೂರು ಮನಿ ಸಮ್ಮಾನಿಯನ್ ಪೇದೂಮ್ ರಬಾಯ್ ನವ ವ್ಯಾಪಾರಿಕ ಹಿಮಿಕರುವಿಕು ನಮ್ ಏಟ ಗೋಲಿಯ ಪಿಲಿಗೆನೀಮ ಕ್ಲಬಾ ಗೆನೀಮಟ ಅಸಮ ಸಮ ಅವಸ್ಥಾವಾಕ್ ಬಿಂದು ಐ ಹತ್ತವೈ ಎಕಸೇ ತಿಸ್ತುನೈ ದಾಹ ಅಂಕೆ ಅಮತ ಆಯದೂಮ್ ಕರನ್ನ ಬಿಬ್ಮಾ 2026 ಬೈ NIBM ವ್ಯಾ ಇನ್ನೋವೇಶನ್ ಅರ್ನ್ಸ್ ರೆಕಗ್ನಿಷನ್
6: ಅವದತ್ ಕಾಗಿದ್ ನಿವಸಿ ಪಲಮುರಕ ವರಣಯ ACL ಫೈರ್ ಗಾರ್ಡ್ ವೈರ್ then dump party ACL fire guard wire flame retardant pramitiye purogamiya
7: esa kalpana bavela payala rapura
8: mehema chilleke ahagena innakota
9: oyata mehema hitenawa
10: api aaye hamuno ena
11: ඉතින් එකම වෙලාවේ මූඩ් දෙකක් එන්න බැරි කමක් නැහැ නේ. හැබැයි ඉතින් මූඩ් දෙකම ෆික්ස් කරගන්න ඕන දෙක ගානේවත් ඕනේ. මම කිව්වේ සින්දු ගැන. එකම ආටිස්ගේ සින්දු දෙක ගානේ. සතිය දවස්වල උදේ 10 ඉඳන් දවල් 12 වෙනකන්
0: සින්දු සියත.